Avancez. Bon, inge ya na ye na musi hita zama tindlela ta kuva hi tlhela hi kumana na musinyana wambe kuva hi buyisela madzungulo ya vugamu inkomato wa xinavana chapelili kuva a ya ka xiyenge xi landzelaka kumbe fazi regional sul ka mpikisano wa bola wa vitu tasa di Mozambique.